0: ഇന്നെന്താ ആദിവാസി അഖ്ഡമിനു അയങ്വ ഭായ് ബഹിൻ അര സംഗ്യാരോ നീം ഹുർമാർ ഹുർമാർ ഏൻ ഏൻ പ്രിയങ്ക ഉറാവ്
1: അര ചന്ദകുമാരി തർത്തെ മുജരാ
0: അര സന്നി സന്നി ബുച്ചു ബഗാരോ നിമന് ഹു ഇമ്ഹായ് തർത്തെ ഢേർ ബഗ്ഗെ ദുലാർ ചുനഹാ ഹൈ തു നീം തെങ്കാ ക ഇന്നലന്താ ചേപ് ഝടി നു ഇക്കാ സെ രദർ അസ്രാ നന്ദം കാ നീം ഹുർമാർ കുഴെം രദർ ഹുതങ് ಅರಾ ಏಮ್ ಹೂ ಅಖಡಾ ಪರಿವಾರಂ ಧರ್ಮೇಶ್ ಗಹಿ ಮಯಾ ತುಲೆ ಕೊಡೆಮ್ ರದಂ ಚಂದಾ ದೈ ಇನ್ನಿಲಗ ಅಜ್ಜಮ್ ಚೇಂಪುಯ್ಯ ಲಗಿ ದಿನ್ಭರ್ ರೋಪಾಯಿ ದಿನ ಘಲಿ ಲೇಖಾ ಲಗ್ಗಿ ಮುದಾ ಅಕ್ಕುನ್ ಅಕ್ಕುನ್ ಹೋ ಮಾಂಡರ್ ಪಹಟಾನೋ ಬಿಡಾಗ ಪರ್ದಕಂ ಮಲ್ಲಾ
1: ಮಾನ್ಯಂ ಬಾಲಗ್ ದೇ ಪ್ರಿಯಂಕಾ ಏನ್ ಹೂ ಮಿಂಜ್ಕಿರ್ ಎನ್ಕಾ ಎಕಾಮ್ ಎಕಾಮ್ ತರ್ತಾ ಬಿಡಾ ಅಕ್ಕುನ್ ಪರ್ದಾ ಹೋಂಗಿ
0: ಹೈ ದೈ ತೋ ಈ ಚೇಂಪ್ ಘಲಿ ಉಲ್ಲಾನು ಜೋಕ್ ಮಚ್ಛಡ್ ಗುಠಿ ಹೂ ಅಜ್ಜಮ್ ಜೋರ್ ಭಿನ್ ಭಿನ್ ರಕಿ ಕುದ್ದಿ ಅವಂಗೆ ನಮ್ಮ ತನಿಕ್ ಇಬ್ಡಾ ಗುಟ್ಟಿ ತಿ ಬಚರ್ನಾಗ ಹಿ ಚಾಣ ರೀ ಅರಾ ಇನ್ನೆಲ್ಲ ಪೇಪರ್ ಗುಟ್ಟಿನೂ ಏರಾಗೆ ಹಖರಾ ಲಗಿಕಾ ಆಲೈಗೆ ಹಿ ಜಿಯಾ ಗುಟ್ಟಿ ಅಜ್ಜಮ್ ಬಗಡ್ ಆಲಗಿ
1: ಸಹಿ ಬಾಚ್ಕಿ
0: ಹಾಸ್ಪಿಟಲ್ ಗುಟ್ಟಿನೂ ಅಡ್ಡಾ ಗುಟ್ಟಿ ಮಲ್ ಹಖರಾ ಆಲಕ್ಕಿ ರೀ
1: ಸಹಿ ಸಹಿ ಏಕದಮ್ ಸಾಮಾನ್ಯ ಆಲಗ್ದಿ ಪ್ರಿಯಾಂಕಾ ಅವಂಗೆ ನಮ್ಮ ಇಬ್ಡಾ ತಿ ಬಚರ್ನಾ ಅಜ್ಜಮ್ ಚಾಣ ರೀ
0: ತೋ ಚಂದಾ ದೈ ನಮ್ಮಾಯ್ ಆದಿವಾಸಿ ಅಖಡಾ ಮಿನು ಆಲೈ ರಿನ್ ತೆಂಗೈ ಕಾ ಇತ್ತುಕ್ ನಾಮ್ ಏಕಾಸೆ ಬಚರಾ ಮುದತ್
1: ತೋ ಪ್ರಿಯಾಂಕಾ ಸ್ವಚ್ಛತಾ ಹಿ ಸೇವಾ ಹೈ ಇದ್ ಕೇವಲ ನಾರಾ ಮಲ್ಲಿ ಬಲ್ಕಿ ಸ್ವಾಸ್ಥ್ಯ ಸಮೃದ್ಧಿ ಔರ್ ಸಭ್ಯ ಖೋಡಾ ಹಿ ಆಧಾರಶಿಲಾ ತಲ್ಲಿ ಸ್ವಚ್ಛತಾ ಗಹಿ ಮಾನೆ ಕೇವಲ ಎಡಪ್ಪಾ ಡಹರೆ ಅರ ಅಡ್ಡನ್ ಚೊಖೆ ಹೇಖ್ಲೋನ್ ಗಹಿ ಸಫಾ ತಕ್ ಸೀಮಿತ ಮಲ್ ರನ್ನಾ ಬಲ್ಕಿ ಆಲರ್ ಗಹಿ ಸೋಚ್ ಆದತ್ ಅರ ಜಿಂದಗಿ ತಿಹು ಜುಡುರ್ಕಿರಿ
0: ಮಾನಿ ಬಾ ಲಗ್ದಿದೈ ಏಕಾ ಖುಡಹಾನು ಸ್ವಚ್ಛತಾ ಗಹಿ ಮಹಬನ್ ಸಮಜ್ರ ಓರ್ ಅರ ಸ್ವಚ್ಛ ರೋರ್ ಅಸನ್ ರೋಗೆ ಜುಕ್ಕಿ ಮನೋಕಾಲೋ ಅರ ಪರ್ಯಾವರಣ ಸುರಕ್ಷಿತ ರಹೋ ಅರ ಆಲೆಗೆ ಜಿಂದಗಿ ಹೂ ದಾವ್
1: ಮನೆ
0: ಭಾರತ ಲೇಖಾ ಕುಹಾ ರಾಜಿನು ಸ್ವಚ್ಛತಾ ಉಂಟೆ ಕುಹಾ ಚುನೌತಿ ತಲೆ ಬಢರ್ತೆ ಜನಸಂಖ್ಯಾ ಸಹರೀಕರಣ ಕಚರನ್ ಅಸನ್ ಇಸನ್ ಲೆಭರ್ನಾ ಖುಲ್ಲಾ ನೆರ್ಹಾ ಕಾನಾ ಜಾಗರೂಕತಾ ಕಹಿ ಜುಕ್ಕಿ ಗಹಿ ಚಡ್ಡೆ ಸ್ವಚ್ಛತಾ ಗಹಿ ಸ್ಥಿತಿ ಮತ್ಲಬ್ ಬೇಡಾನು ಚಿಂತಾಜನಕ ರೀ ಈ ಚುನೌತಿ ತಿ ದಿಮ್ ನಿಪ್ಟರಾ ಗಿ ಸ್ವಚ್ಛತಾ ಅಭಿಯಾನ್ ಚಲರಾ ಇದಿ ಗಹಿ ಉದ್ದೇಶ ರಾಚಾ ಕಾ ನಮ್ಮ ಈ ರಾಜಿನ್ ಸ್ವಸ್ಥ ಹೋನ
1: ಏಕದಮ್ ಸಹಿ ಬಾಚ್ಕಿ ಪ್ರಿಯಾಂಕಾ ಎಮ್ ಹೈ ರಾಜಿ ನು ಸ್ವಚ್ಛತಾ ಸಹಿ ನು ಕೋಹಾ ಚುನೌತಿ
0: ಮಾನಿ
1: ಕೈನೋ ಪ್ರಕಾರ ಗಹಿ ಚುನೌತಿ ಖುಲ್ಲಾ ನು ಎರ್ಖನಾ ಹಿಕೆ ಇದಿ ಖುಲ್ಲಾ ನು ಎರ್ಖನಾ ಕಾನಾ ಇದಿ ಗಾತ 90% ಜುಕ್ಕಿ ಮಂಜ್ಕಿ ಕಿರ್ಕಿರಿ ಅದಿತಿ ಅತಿಸಾರ್ ಹೈಜಾ ಬೆಸೆ ತಿಂಗ್ಲಿ ತಿ ಪ್ರಸಾರ ಮನ್ನ ಬೇಮಾರಿ ಜುಕ್ಕಿ ಮಂಜ್ಕಿರಿ ಮಹಲೆ ಬರ್ಖಾ ಚೇಪ್ ಬೇರಾನು ಇದಿಯೋ ಬೇಮಾರಿ ತಿ ಹೊರ್ಮೈ ಆಲ ಹಿ ಹಾಲ್
0: ಬೇಹಾಲ್ ಮನಾ ಲಗಿಯ
1: ಸಹಿ ಬಾಜ್ಕಿ ಏಕ್ದಮ್ ಗಂದಗಿ ಕೈನೋ ಪ್ರಕಾರ ಗಹಿ ಮನಿ ಅರ ಹುರ್ಮಿ ತಿ ಜುದಾ ಜುದಾ ಪ್ರಕಾರ ಗಹಿ ಬೇಮಾರಿ ಹು ಮನಿ ಪದ್ದ ಪಹಟಾ ಸಮಾಜ ರಾಜಿ ತ ಹೊರ್ಮೈ ಆಲ ಹಿ ಸ್ವಾಸ್ಥ್ಯಗೆ ನಮಗೆ ಸ್ವಚ್ಛತಾ ಉಯ್ನ ಅಕೈ ಚಾಡಿಕೆ ರಾಜಿ ತ ಹೊರ್ಮಾ ಆಲೆ ರಿನ್ ತಮಹ ಎಡಪ ಪಲ್ಲಿ ಸಂಗೆ ಸಂಗೆ ಪದ್ದ ಪಹಟಾ ಸಹರ್ ರಾಜಿ ಹುರ್ಮಿ ಅಡ್ಡನ್ ಸಾಫ್ ಉಯ್ನ
0: ಅಕೈ ಚಾಣ ರೀ ಮನಿ ಬಾಲಕಿರ ದಿದ್ವಿ ಮನಿ ಕಥನ್ ತಿಂಕಿ ಚೇಪ್ ಝಡಿ ಗಹಿ ಉಲ್ಲಾ ಬಿಡ್ನತಿಗ ರಾಹತ್ ಚಿ ಮುದಾ ಇದಿ ಸಂಗೆ ಕೈನೋ ಪ್ರಕಾರ ಗಹಿ ಬಿಮಾರಿ ಅರ ಪರಿಸಾನಿ ಗಹಿ ಖತ್ರಾ ಬಡ್ರಿ ಕಲಿ ಚೇಪ್ ಝಡಿ ಉಲ್ಲನು ಸ್ವಸ್ಥ ರಾನ ಗಹಿ ಉಪಾಯ ಹುರ್ಮಿ ಬೇಡಾ ಸಫಾ ಗರಂ ಮಲ್ತೋ ಫಿಲ್ಟರ್ ಅಮೆನೋನಾ ರೊಕ್ಕಾ ಅರಂ ಗರಂ ಮಂಡಿ ಓನಾ ಬಸಿ ಅರ ಖುಲನು ಬಿಸರನಾ ಆಬೋ ಉನ್ನ ಮೋಖನಾನ್ ಜುಕ್ಕಿನನಾ ಮಂಡಿ ಉನ್ನ ತಿ ಮುಂದ ಖಿಖಾನ್ ಸಬುನ್ ತಿ ದೌಲೆ ನೋಡ್ಕೆ ಹರಿಯರಮಖಿ ಔರ್ ಫಲ್ಲನ್ ಏಕಾಸೆಕ ಅಂಗೂರ್ ಸಂತ್ರನ್ ದಾವ್ ತಿ ನೋಡರ್ ಮೋಹ್ಕೆ
1: ಹುರ್ಮಿನ್ ನೋಡಕ್ಕೆ ಮೋಹ್ಕೆ
0: ಅರ ಇದಿ ಸಂಗೆ ಸಂಗೆ ವ್ಯಾಯಾಮ್ ಚಾ ದಿನ ಬಾದತ್ ಕೆ ಕಸರತ್ ನನ್ನ ಔರ್ ಖಾಂದರ್ನಾ ಹೋ ಅನೇತ್ ಚಾಣ ರೀ ಚೇಪ್ ಝಡಿ ಉಲ್ಲಾ ಕೈನೋ ಬಿಮಾರಿ ಮನಿ ಏಕಾಸೆಕ ಹೈಜಾ ಟೈಫಾಯ್ಡ್ ಪೀಲಿಯಾ ದಸ್ತ್ ಔರ್ ಪೇಚಿಸ್ ಗುಟ್ಟಿ
1: ದೋ ಕಥನ್ ತಿಂಕಿ ಪ್ರಿಯಾಂಕಾ ಬಗ್ಗೆ ಬಿಮಾರಿ ಗಾ ಮಾಲ್ ದೋ ಅಮ್ ಉನ್ನತಿ ಮನಿ ದೂಷಿತ ಅಮ್ ತಿ ದಿಮ್ ಬಗ್ಗೆ ಬಿಮಾರಿ ಮನಿ ಚೇಪ್ ಉಲ್ಲಾನು ಚೇಪ್ ಅಮ್ ಸಂಗೆ ಕೈನೋ ದೂಷಿತ ಪದಾರ್ಥ ನಮ್ಮ ಉನ್ನ ಅಮ್ ಹಿ ಅಡ್ಡಾನು ಚೈಲ್ ಕಲಿ ಅರ ಹುರ್ಮಿ ಅಮ್ ನನ್ ದೂಷಿತ ನನಿಚಿ ಅವಂಗೆ ಚೇಪ್ ಉಲ್ಲಾನು ಫಿಲ್ಟರ್ ಅಮ್ ಉನ್ನ ಚಾಹಿ ಫಿಲ್ಟರ್ ಅಮ್ ಮಾಲ್ ರನಾತಿ ಅಮ್ಮನ್ ದೋತಿ ಕುರ್ತಾಕಿ ಇಸ್ತಮಾಲ್ ನನ್ನಾ ಚಾಹಿ ಏನ್ಗ ಸಲಹ ಉನ್ಕಾ ಸಾಲೋ ಭೈರ್ ಹೊರಮರಿನ್ ಅಮ್ಮನ್ ಕುರ್ತಾಕಿ ಇಸ್ತಮಾಲ್ ನನ್ನಾ ಚಾಹಿ ಅಮ್ ತಿಹೋಹಾ ಮೋಖನಾ ಜಿನಿ ಸಿ ಧ್ಯಾನ್ ಉಯ್ನಾ ಚಾಹಿ दौती बीताज का ताता मंडी ताता बादम एमगा
0: अच्छा
1: ताता मंडी हम की दिम उन्नत दोही के चेप झड़ी हुई उल्ला नुगा हुरमी उन्ना मोखना जिनी सी बग्गे ध्यान उइना चाहिए
0: उइना चाहिए हाँ
1: चेप उल्ला नु भूसड़ी हु बग्गे मन निकाली भूसड़ी चिकनगुनिया डेंगू मलेरिया बेसे बीमारी ही कारण ही के एड़पा पल्ली गुसन साफ सफाई उन्नति भूसड़ी झुक्की मनाऊंगी और अदिति ई बीमारी हूँ झुक्की मनाऊंगी
0: मनी बालक दीदई इदी संगे संगे नमा तंगन हूँ स्वच्छ उना अजम चाड़ रही चेप झड़ी बेड़ा नो स्वच्छता गही महवा बढ़ रही गली रोज एमना चाहिए साफ किचरी अत के चेका खोखा तुरते खैका किचरी अत के खिडन सफा रा खैकोई के चेका जूता आरा मोजा मोजन बग्गे बेड़ा गुटी अमके अत्ता
1: और खन
0: सफाई के इदी संगे संगे चेप झड़ी नू एक सानो मुंह कालो बरी ध्यान ची के का जो चेप झड़ी गई जानकारी जी खखरी मोबाइल नो अदिन जरूर इर के हाँ जरूर इर के और अगर चेप झड़ी गई उल्ला ही के तो चेप झड़ीन एर अर के मेड़पाते उरखु के कुल्ला अरा रेनकोट संगे हुई के नुर्दना अबो अड्डा नू एरा एरा एक के बग्गे अम जमचका तिगिच्छा रा के गड़िन धीरेम चला बा के ब्रेक करा टायरन बेड़ा बेड़ा ती चेक नंते रखे इदी संगे संगे खद्दे गही ध्यान उइना हुआ जमचाल रही खद्दे रिन गंदा अम ती गिच्छा हुई के गंदा अम नो अम के बेचा चिया चेप नो चेंगर होले तूती किचरिन बदला के बेड़ा सिरे टिका करन नंता के जिया बगड़ा रो होले तुरते डॉक्टर्स गने भेट नंता के या डॉक्टर्स गुसन हो के इंद्रवदी चंप
1: एकदम सही बात की आले ही स्वस्थ ही कथा तो मानिम तिंग की पहे चेप झड़ी नू खिती पाती हूँ बग्गे मनी अरा बग्गे चेपती खिती पाती हूँ
0: बर्बाद मनी
1: नमहे राजी तब बग्गे आले खिती बरी दिम नन्ने कईनो कारण ती फसल बर्बाद मनी काली तो किसान ही उन्ना मुखना हूँ ही हूँ खिलपेत मनी काली नुकसान ती बचावा के भारत सरकार 13 जनवरी 2016 नु प्रधानमंत्री फसल बीमा योजना ही ओरे नंज की रचा
0: अच्छा
1: ही योजना ही उद्देश्य के किसान घर के आर्थिक सुरक्षा चीना
0: अच्छा
1: और प्राकृतिक आपदा ती मंज का नुकसान ही भरपाई नन्ना
0: हाँ।
1: फसल बीमा गेहूं प्रीमियम हूँ झुक्की उइकर ए
0: अच्छा
1: खरीफ फसल के बीमित राशि ही 2% रबी फसल के बीमित राशि ही 1.5% और वाणिज्य एवं बागवानी फसल टटखा बेसे फसल अधिक है बीमित राशि ही 5%
0: अच्छा इन्ने रही दई दव कथा बच की एका बेड़ा नो योजना गही नमागे लाभ हकरा उंगी इदिन ना मखदत खैका बेड़ा नो बाढ़ बेड़ा नो चक्रवात बेड़ा नो ओला वृष्टि बेड़ा नो ओला वृष्टि मतलब की जे बदाली ती पत्थर खतरी अदिन बाज करी बग्गे चेप बरना बेड़ानु जैसे कि अमखी गुट्टी नुकसान ननी ची आ बेड़ानु जुक्की चेप बरना बेड़ानु हो आ निंगा लाभ अत्तु खकरो जैसे खिस्से गुट्टी माइद्रो भू संकलन बेड़ानु बिजली खतर का खोखा मतलब एका खल्ले न अगर बिजली खतरा लग के रही
1: हाँ, और उली काली
0: पुरा। हाँ उली काली तो अधि खोखाद निंगा के लाभ चियो खेखलो नो चिच लग का खोखा खिस खोए का खोखा खेखलो गही चड्डे नुकसान मन्ना अधिकोखा हाँ ई लावा नाम हो आंगदत
1: अच्छा कथा का ढेर नंज का तकुन का इंगागे और मिनुरगे डंडी में ना तुक्कली तो गुच्चा मिंदत मंगल चंद्र उराव एवं संगेर ही पाड़ का डंडी